ಜಮ್ ಅದ್ದಿನ್ ಗಣ್ಣ ತುಮ್ ತಾಂ ತದ ಜಮ್ ಅದ್ದಿನ್ ಗಣ್ಣ ತುಮ್ ತರಿಸ್ತದ ಜಮ್ ಕೆಟ್ಟದ.

ಹತ ಜಂತ ದಿತ ತಡಿತ ಧನ ತಕಣಕ ಜಂತ ದಿತೈ ತಡಿತ ಜನು ತಾಹತ ಜಂತ ದಿತ ತಕಣಕ ಜಂತ ದಿತೈ ತಾಹತ ಜಂತ ದಿತ ಕಣಕ ಜಂತ ದಿತ ಹಿಂಗಿಣ್ಣ ತುಂಬದ್ದು

ಧಿಮಿತಂ ಕಡದಕ ತರಗಿಡತಂ ದಿತ್ತಲಿ ತಣ ಜಣು ಧಿಮಿತಂ ಕಡದಕ ತರಗಿಡತಂ ದಿತ್ತಲಿ ತಣ ಜಣು ಧಿಮಿತಂ ತಕ್ಕ ದಿಕ್ಕು ತದ ಗೆಣ್ಣತ್ತಂ ತಕ್ಕ ತಜ್ಜಂ ಅದ್ದಿಂ ಗೆಣ್ಣತ್ತಂ ತಾಂ ತದಜ್ಜಂ ಅದ್ದಿಂ ಗೆಣ್ಣತ್ತಂ ತರಿತ್ತದಜ್ಜಂ ಕಡದಕ